0: Ewurade ene me boni nti wo wu wa se nyane so ma me me boni nti wo pa una twa na wo wo fimu pia otobeni otobeni
1: oh
0: ewurade uto we tie emu ye turu enti dia kan se e chane ye ye e kauti cha cha cha